ಹೃದಯದ ಕತ್ತ ದೀಗೆನ್ನಧ ಕಣನ ಕತ್ರಗಧೇ ತಾ ತಕೆತ್ರಗಧೇ ತಾ ಘದಿಗೆನ್ನಧ ದೀಧ ಕಣನ ಕತ್ರಗಧೇ ತಾ ತಕೆತ್ರಗಧೇ ತಾ ಘದಿಗೆನ್ನಧ ದೀಧ ಕಣನಕ ತ್ರಗಧೇ ತಾ ತಕೆತ್ರಗಧೇ ತಾ ಘದಿಗೆನ್ನಧ